ಯಜಮಾ ಕಟಕ ಹೊಯ್ದೇ ಕರಿ ನಾನು ನಡೆದೈ ನಾನು ನಡೆದೈ ತೋ ಮನ ರಾಮ ಕಟಕ ಹೊಯ್ದೇ ಕರಿ ಕೈ ಕೈ ಕೈ ಕೈ ಕೈ ಧಾಕ ಬಿನ್ನಕ ಬಿನ್ನ ಧಾಕ ಬಿನ್ನಕ ಬಿನ್ನ ಧಾಕ ಬಿನ್ನಕ ಬಿನ್ನ ಧಾಕ ಬಿನ್ನಕ ಬಿನ್ನ ಧಾ ಆಖ ಮಿಲ್ ಜೈ ಹೈ ಸಜನಿಯಾ